0: ಅಂತರಾಯಿ
1: ಅಯ್ಯ ಅದಕ್ಕೆ ಅಡ್ಡಿ ಪಡ್ಡ ಹಂಗೆ ಮಾಂಗ ನಂಗೆ ನಿಂತ ಅನ್ಪೋರಾಯಿ.